0: ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇವ್ ನಮಃ. ಸಾಕ್ಷಾತ್ ಬ್ರಹ್ಮ ಹೈ ವಹೀ ವಿಷ್ಣು ಹೈ ಮಹೇಶ್ವರ
1: ಗುರು ಹಿ ಸಾಕ್ಷಾತ್ ಪರಮ ಸ್ವರೂಪ ಹೈ ಅತ ಶ್ರೀ ಗುರು ಕೋ ನಮಸ್ಕಾರ ಹೈ.
2: ಚಲಿ ಇಸ್ ಕಾರ್ಯಕ್ರಮ ಕೋ ಆಗೇ ಬಢತೇ ಹುಯೇ ಔರ್ ಏಕ ಪ್ರಸ್ತುತಿ ಸುನೇಂಗೇ ಉಸಿ ಮೇ ಹಿ ತೋ ಶುರು.